0: ರೇನ್ಬೋ 101.9
1: ಸಿರಿ ಪೇಂಟಿಂಗ್ ಇನ್ಸ್ಟಿಟ್ಯೂಟ್ ಹಿಮಾಯತ್ ನಗರ್ ಜೂಬ್ಲಿ ಹಿಲ್ಸ್. ಈ ವೇಸಿಂಗ್ ಸೆಲವುಲ್ಲೋ ಪೇಂಟಿಂಗ್ ಲೋ ಆಸಕ್ತಿ ಉನ್ನ ವಾರಿಕಿ ಪ್ರತ್ಯೇಕ ಶಿಕ್ಷಣ ಇವ್ವಬಡನು. ಫೋನ್ ನಂಬರ್ 9849419642.
2: మీరు వింటున్నారు.

ಸಜ್ಜಂ ಸಕಜಂ ಸಕನಂ ಸಕದಂ ಸತ್ಯ ಸಂಕಿತ ದಕ್ಷಿಣಗಿರಿ ಸಜ್ಜಂ ಸಕಜಂ ಸಕನಂ ಸಕದಂ ಸತ್ಯ ಸಂಕಿತ ದಕ್ಷಿಣಗಿರಿ ಸತ್ತದಿ ಸದನ ಸಜ್ಜನು ಸದನು ಸತ್ಯಮಿ ಸದಿಮಿ ಸತ್ಯನು ಸಕಿತ ಸರಿತ ಜನತ ಜನುತ ಸಿಮಿತ ಸಂಗಮ.

ತಾಲಿ ತಗ ಭೂಮಿ ತಗ ತಾಲಿ ತಗ ಜಮಿ ತಗ ಧಲ ಅಂಬು ತಗ ಜುಗಿ ತಗ ತದಿಗೆ ನೆ ತಗ ನಕ ತಗ ಜುಮ್ ತಗ ನಕ ನಕ ಜುಮ್ ತಗ ನಕ ನಕ ಜುಮ್ ತಗ ನಕ ನಕ ಜಮ್ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ದಾರಿ ಗೆಡೆ ತಾಲಿ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ದಾರಿ ಗೆಡೆ ಜಮ್ ತರಿ ಜಗ ದಾರಿ ತಗ ನಕ ತಗ ತಜ್ಜಿನ ತಜ್ಜಿನ ತಜ್ಜಿನ ತಜ್ಜಿನ ಜಮ್ ತರಿ ಜಗ ತರಿ ಜನ ಜನ ಕುಕು